ಸ್ಥಾನಂ ಕಾದದಿ ನೀ ಜನ್ಮ ಸ್ಥಾನಂ ಮಾನವತಕ್ಕೆ ಮೋಕ್ಷಮಿತ್ತು ಪುಣ್ಯ ಕ್ಷೇತ್ರಂ ಶಿಶುಗುಲುಗಾ ಮೇರು ಮುಟ್ಟಿ ಪಶುಗುಲುಗಾ

ಜನ ನಳ ನೀಳು ಸುಗ್ರೀವ ಅಂಗದೇನ ಜಾಬುವಂತ ವೀರ ಬಲವಾನ ಪಾಚಿ ಜನಾರ ಮೇಳೋ ಜಮಾನ ಚಲೇದಾರೆ ವೀರ ಹನುಮಾನ ಜಾತಾ ಜಾತಾ ವೇಗೋ ಏಕ ದನ ತರ ಸೇತು ವ್ಯಾಕುಳ ಪುರಾಣ ಪಾಣಿ ಕತ್ತಿ ಛೇನಿ ಪಿಯನ ಚಾರಿ ಪಾಚಿ ವಿಚಾರ ಕರೆಲಾ ಪಾಣಿ ಪತ್ತೋ ಛೇನಿ ಕಂಠ ಸುಕಾಯ ಲಾಗು ಟಾಂಗೆ ಹೋಟೆ ಖಿಚಾಯ ಲಾಗಿ ಪಾಣಿ ಪತ್ತೋ ಛೇನಿ ಕು ಕನ್ಯಾ ಕೇನ ವಿಚಾರ ಕರ್ರೆ ಜನ ಹಂಗ ಕಾಯಿ ದಿಕ್ಕ ಹಂಗ ಮೋ

ಅದಕ್ಕೆ ಅದ್ ಗಟ್ಕತ್ರ ಬತ್ತಲಾ ಸೇರ್ಮಂತ ಆ ಕರ ಸುಡ ಅನಿ ಬದಿ ವಿಚಾರತೆ ಅನಿ ಕರ್ಲೆ ಮಾತ್ರ ಗೇಡಮ್ ರಾಮಜಿ ರಾಜ ಬತಲ್ ವೇ ಸೇರ್ಮಂತ ರಾಣಿ ಸೇವಾ ಮಾಕುನ್ ಬರೋರ್ ಪೇಡಲ್ ಆತೋರ್ ಮಾಕುನ್ ಬರೋರ್ ಪೇಡಲ್ ಆತೋರ್ ಗೋಷ್ಠಿ ಕರ್ಲೆ ಬತ್ತೆ ಮಾಕುನ್ ಬರೋರ್ ಪೇಡಲ್ ಆತೋರ್ ಬಾಯಿನ್ ಉಡುಕಿಸಲೆ ಕರ್ಲೆ ಮಾತ್ರ ಮಾಕುನ್ ಪೇಡಲ್ ಆತೋರ್ ಬಾಯಿನ್ ಮಾತ್ರ ಮರ ಕೇಸ್ ಕಡ್ಸೇನೇ ಆ ರಾಣಿಂತೋ ಅನಿ ಬತಲ್ ಬಳ ಸೇರ್ಮಂತ ಬದಿ ವಿಚಾರತೆ ಅನಿ ಬಡ್ಕನ್ ವಕಾತ್ನೆ ಅನಿ ಕರ್ಲೆ ಮಾತ್ರ ಬಾಯಿನ್ ಕೇಯ ನೈನೇಕೆ ಎ ಬಾಯಿನ್ ಬಾತಲ್ ಪರಮನಾಸಿನೇಕೆ ಪರಮನಾ ಸುಡ್ತಾನೆ ಬತಾಲೆ ಜೇರ್ಮಂತ ಸುಡ ಬದ್ ವಿಚಾರತೆ ಅನಿ ಕರ್ಲೆ ಡೆಗುರ್ ಜೇವುನ್ ಸೀಕಾಟಿ ತಾಳ್ ತಾನ್ ಲಾಡು ಭೂಕ್ ಲಾಡು ನಾ ಡೆಗುರ್ ಜೇವುನ್ ಕರ್ಲೆ ಡೆಗುರ್ ಜೇವುನ್ ಸೀಕಾಟ್ ಸೈಬೇಕೆ ಬಾಲೋ ಬಾಲ್ ಖುಷಿಯಾತ ಮಾಕುನ್ ಬತಾಲ್ ಕಮ್ಮಿ ಮಂತ ದೌಲತ್ ಬಂದಿ ರಾಜ ಲೇರ್ ಚಿಂದ ಕಮ್ಮಿ ಸಲೆ ಉಂಡ ಕಮ್ಮಿ ಸಲೆ ಮುಂಡನ ಏನಿ ಝೂಲೆ ಮಾತ ಅನಿ ಕರ್ಲೆ ಮಾತ್ರ ಮುಂಡನ ಏನಿ ಝೂಲೆ ಮಾತ ಸೈಬಾ ಅನಿ ಕರ್ಲೆ ಮಾತ್ರ ಡೆಗುರ್ ಜೇವುನ್ ಸೀಕಾಟಿನ ಮಾಡತೆ ಬತಾಲ್ ಕಿ ತೋರ್ ಸುಡ ರಾಜ ಅನಿ ರಾಜಲ್ ವೇಸ್ತಲ್ ಗೋಷ್ಠಿ ರಾಣಿ ಕೆಂಜ್ ಮಾಡ ರಾಣಿ ವೇಸ್ತಲ್ ಗೋಷ್ಠಿ ರಾಜಲ್ ಕೆಂಜ್ ಮಾಡ ಬದ್ ವಿಚಾರತೆ ಕೆಂಜನ್ ಬೇಕಾದ್ನೆ ಬತಾಲ ಸಿರ್ಮಂತ.